0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಸಮರ್ಪಿಸುವ ಭಕ್ತಿ ಸುಧಾ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಕೇಳೋಣ ವಾದಿರಾಜರ ಒಂದು ರಚನೆ. ಎಂಥ ಪಾವನ ಪಾದವೋ ಕೃಷ್ಣಯ್ಯ, ಹಾಡಿದ್ದಾರೆ ವಿದ್ಯಾಭೂಷಣ್. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ವಿ ಬ್ರಿಂಗ್ ಯು ವಾದಿರಾಜಾಸ್ ಕಾಂಪೋಸಿಷನ್ ಆಸ್ ದ ಫಸ್ಟ್ ಸಾಂಗ್ ಆಫ್ ದ ಪ್ರೋಗ್ರಾಮ್, ಎಂಥ ಪಾವನ ಪಾದವೋ ಕೃಷ್ಣಯ್ಯ, ಪ್ರೆಸೆಂಟೆಡ್ ಬೈ ವಿದ್ಯಾಭೂಷಣ್.

ಬಾರೋ ಮುರಾರಿ ಬಾಲಕ ಶೌರೆ, ಇದು ವಾದಿರಾಜರ ರಚನೆ. ಹಾಡಿದ್ದಾರೆ ಓಎಸ್ ಅರುಣ್. ಲೆಟ್ ಅಸ್ ಲಿಸನ್ ಟು ವಾದಿರಾಜಾಸ್ ಕಾಂಪೋಸಿಷನ್ ಬಾರೋ ಮುರಾರಿ ಬಾಲಕ ಶೌರೆ, ಪ್ರೆಸೆಂಟೆಡ್ ಬೈ ಓಎಸ್ ಅರುಣ್.

ಜಯದೇವಿ ಜಂಗಮ್ ಶೆಟ್ಟಿ ಸುಮಂಗಲ ಜಂಗಮ ಶೆಟ್ಟಿ ಹಾಡಿರುವ ಜೇಡರ ದಾಸಿಮಯ್ಯ ಅವರ ರಚನೆ ಕೇಳಿ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ. ಲಿಸನ್ ಟು ಜಯದೇವಿ ಜಂಗಮ ಶೆಟ್ಟಿ ಸುಮಂಗಲ ಜಂಗಮ ಶೆಟ್ಟಿ ಪ್ರೆಸೆಂಟಿಂಗ್ ಜೇಡರ ದಾಸಿಮಯ್ಯ ಕಾಂಪೋಸಿಷನ್ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ.

ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇದು ಸರ್ವಜ್ಞ ಅವರ ವಚನ, ವೃಂದಗಾನದಲ್ಲಿ ಕೇಳೋಣ. ಲೆಟ್ ಅಸ್ ಲಿಸನ್ ಟು ಸರ್ವಜ್ಞಾಸ್ವಚನ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಇನ್ ಕೋರಸ್.

ಪಿ ಉನ್ನಿಕೃಷ್ಣನ್ ಪುರಂದರದಾಸರ ದೇವರನಾಮ ಹಾಡಿದ್ದಾರೆ. ರಾಮಮಂತ್ರವ ಜಪಿಸೋ. ಲಿಸನ್ ಟು ಪಿ ಉನ್ನಿಕೃಷ್ಣನ್ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ರಾಮಮಂತ್ರವ ಜಪಿಸೋ.

ಕನಕದಾಸರ ರಚನೆ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು, ಈ ಕೃತಿಯನ್ನು ವಿದ್ಯಾಭೂಷಣ್ ಹಾಡಿದ್ದಾರೆ. ಲಿಸನ್ ಟು ಕನಕದಾಸಸ್ ಕಾಂಪೋಸಿಷನ್. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು, ಪ್ರೆಸೆಂಟೆಡ್ ಬೈ ವಿದ್ಯಾಭೂಷಣ್.

ವೃಂದಗಾನದಲ್ಲಿ ಕೇಳೋಣ ಪಾಲಿಸೆನ್ನನು ಪದುಳ. ಇದು ನಿಜಗುಣ ಶಿವಯೋಗಿಯವರ ರಚನೆ. ಲಿಸನ್ ಟು ನಿಜಗುಣ ಶಿವಯೋಗಿಸ್ ಕಾಂಪೋಸಿಷನ್ ಇನ್ ಕೋರಸ್ ಪಾಲಿಸೆನ್ನನು ಪದುಳ.

ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಕೇಳೋಣ ರೂಪಾದೀಪ ಸಹೋದರಿಯರ ದನಿಯಲ್ಲಿ ಕನಕದಾಸರ ರಚನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ. ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ರೂಪಾ ಅಂಡ್ ದೀಪಾ ಸಿಸ್ಟರ್ಸ್ ಪ್ರೆಸೆಂಟಿಂಗ್ ಕನಕದಾಸಸ್ ಕಾಂಪೋಸಿಷನ್ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ನೀವಿದುವರೆಗೂ ಕೇಳಿದ್ದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಅರ್ಪಣೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಜಸ್ಟ್ ಎಂಜಾಯ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ. ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಮ್ಮ. ನಾಮುರಲನುವಿನಿ ಆರಭಿರಾಗದ ತ್ಯಾಗರಾಜರ ಕೀರ್ತನೆಯನ್ನ ಪ್ರಾರಂಭ ಮಾಡಿದ್ವು. ಆರೋಹಣ ಅವರೋಹಣ ಹಾಡಿ ಮೊದಲನೇ ಸಂಗತಿಯನ್ನು ಹಾಡಿ ಆಮೇಲಿಂದ ಮುಂದುವರಿಸೋಣ.

0: ವಿನಿ ಮೊದಲನೇ ಭಾಗ ಹೇಳುವಾಗ ಹಾಗೆ ಸೇರಿಸ್ಬೇಕು.
1: ಸರಿ,
0: ವಿನಿ ಹಾಗೆ ಬಿಡಿಸಬಾರದು.
1: ಸರಿ ಮೇಡಮ್,
0: ವಿನಿ ಸೇರಿಸಾಡಿ, ಇನ್ನೊಂದ್ಸಲ ಹಾಡಿ.

0: ಧೃತಕ್ಕೂ ಇದೇ ಬರುತ್ತೆ.
1: ಸರಿ ಮೇಡಮ್.
0: ನಾ ಮೊರ ಅಲ್ಲಿವರೆಗೆ ಫಸ್ಟ್ ಧೃತ ಆಗತ್ತೆ, ಲನು ವಿನಿ ಎರಡನೇ ಧೃತ ಆಗತ್ತೆ, ಶ್ರೀರೀಸ ಧೃತ ಆದ್ಮೇಲೆ ಬರುತ್ತೆ. ಈಗ ಸ್ವರ ಸೇರಿಸಿ ಹಾಡ್ಬಿಟ್ಟು ಆಮೇಲೆ ಸಾಹಿತ್ಯ ಹಾಡೋಣ.
1: ಸರಿ ಮೇಡಮ್.

0: ಸನಿ ದದ್ದಪ್ಪ ಅಲ್ಲಿ, ನೀ ದದ್ದಪ್ಪ ದಸ ದ ಕೆಳಗೆ, ಅಲ್ಲೆಲ್ಲ ಕೆಳಗೆ ಚುಕ್ಕೆ ಹಾಕೋಬೇಕು.
1: ಸರಿ ಮೇಡಮ್.
0: ದಸ ಸ ಅಲ್ಲಿ ಸ ಮೂರು ಅಕ್ಷರ, ವಿಸ ಬರೋ ಕಡೆ ಸ ಐದು ಅಕ್ಷರ ಆಗುತ್ತೆ, ಎರಡಕ್ಷರ ಲಘುನಲ್ಲಿ ಸೇರಿರುತ್ತೆ, ಇನ್ನು ಮೂರಕ್ಷರ ಫಸ್ಟ್ ದೃತಕ್ಕೆ ಬರುತ್ತೆ.

0: ಸ ಹೇಳುವಾಗ ದಸ ಸರಿ ಹಾಗೆ ಹೇಳಿ ಸ ಹಾಗೆ ಅಕಾರ ಜಾಸ್ತಿ ಕೊಡಬೇಡಿ.
1: ಸರಿ ಮೇಡಮ್.
0: ಸ ಉದ್ದ ಮಾಡಿ ಹೇಳಿ.

ರಿಮಾ ಪಾದಪ ಅಲ್ಲಿ ಪಾದಪ ದ್ರುತ ಕಾಲ ಆಗತ್ತೆ. ರಿಮಾ ಪಾದಪಗೆ ಒಂದ್ ಅಂಡರ್ಲೈನ್ ಹಾಕಿ, ಪಾದಪಾಗಿ ಇನ್ನೊಂದ್ ಅಂಡರ್ಲೈನ್ ಹಾಕೋಬೇಕು. ಆಮೇಲೆ ಇನ್ನೊಂದು ರೀ ಮೂರಕ್ಷರ ಮುಂದೆ ಸೇರತ್ತೆ.

0: ಇದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.
1: ಸರಿ ಮೇಡಮ್, ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಶ್ರೀ ಆಶಿಷ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ನೀಡಿದ್ದಾರೆ ಸಂದೇಶ್ ಪೋಪಟ್ಕರ್. ಕೇಳಿ ರಾಗ್ ಬಿಹಾಗ್, ಆಲಾಪ್ ಜೋಡ್ ಜಾಲ, ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಗಿಟಾರ್ ರಿಸೈಟಲ್ ಬೈ ಶ್ರೀ ಆಶಿಷ್ ಸಾಹು. ರಾಗ್ ಬಿಹಾಗ್, ಆಲಾಪ್ ಜೋಡ್ ಜಾಲ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೂ ಶ್ರೀ ಆಶಿಷ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ನೀಡಿದವರು ಸಂದೇಶ್ ಪೋಪಟ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಶ್ರೀ ಸಿದ್ಧಾರ್ಥ ಬೆಳಮಣ್ಣು ಅವರಿಂದ ಗಾಯನ ಕೇಳುವಿರಿ. ರಾಗ್ ಬಿಲಾಸ್ ಖಾನಿ ತೋಡಿ ವಿಲಂಬಿತ್ ಏಕ್ ತಾಲ್ ಹಾಗೂ ದ್ರುತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: Dear listeners, you are listening to a guitar recital by Shri Ashish Sahu. He was accompanied on the tabla by Shri Sandesh Popatkar. Continuing the concert, now let us listen to a vocal recital by Shri Siddhartha Belmannu. Rag Bilas Khani Todi, Vilambit Ek Taal and Drit Teen Taal.

0: ಇದುವರೆಗೂ ಬಿಲಾಸ್ ಖಾನಿ ತೋಡಿ ರಾಗದಲ್ಲಿ ಶ್ರೀ ಸಿದ್ದಾರ್ಥ ಬೆಳಮಣ್ಣು ಅವರಿಂದ ಗಾಯನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರೆಸೈಟಲ್ ಬೈ ಶ್ರೀ ಸಿದ್ದಾರ್ಥ ಬೆಳಮಣ್ಣು. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಿಆರ್ ಗೀತಾ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ಬಿಎನ್ ಚಂದ್ರಮೌಳಿ. ಮೊದಲಿಗೆ ಗಮ್ ಗಣಪತೆ, ಮುತ್ತಯ್ಯ ಭಾಗವತರ ರಚನೆ, ಹಂಸಧ್ವನಿ ರಾಗ, ತ್ರಿಶ್ರ ನಡೆ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಬಿಆರ್ ಗೀತಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಖಂಜಿರ ಬಿಎನ್ ಚಂದ್ರಮೌಳಿ. ಟು ಬಿಗಿನ್ ವಿತ್ ಗಮ್ ಗಣಪತೆ, ಸೆಟ್ಟು ಹಂಸಧ್ವನಿ ರಾಗ, ತ್ರಿಶ್ರ ನಡೆ ಆದಿತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರು ಬರೆದಿರುವ ಕಾಮಾಕ್ಷಿ ಕಾಮಕೋಟಿ ಸಿಂಹೇಂದ್ರ ಮಧ್ಯಮ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಸಿಂಹೇಂದ್ರ ಮಧ್ಯಮ ರಾಗ ರೂಪಕ ತಾಳ ಕಾಮಾಕ್ಷಿ ಕಾಮಕೋಟಿ.

ಬಿಆರ್ ಗೀತಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯ್ಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ಬಿಎನ್ ಚಂದ್ರಮೌಳಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ತ್ಯಾಗರಾಜರ ರಚನೆ ಕಾಂಭೋಜಿರಾಗ ಆದಿತಾಳದಲ್ಲಿದೆ ಓ ರಂಗಶಾಹಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಬಿಆರ್ ಗೀತಾ. She's accompanied on the violin by Vidwan Mysuru Ardayakar, on the mridangam Vidwan M.T. Rajakesari, on the kanjira B.N. Chandramouli. Continuing the program, now O Rangashahi, written by Tyagaraja, set to Kambhojiraga Adithala.

ಇದುವರೆಗೂ ಬಿಆರ್ ಗೀತಾ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music Program. You just heard vocal rendition by B.R. Geeta. Accompanies were on the violin Vidwan Mysuru Ardayakar, on the mridangam Vidwan M.T. Rajakesari, on the khanjira B.N. Chandramouli. This program is a contribution of Akashavani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಸಾಥ್ ನೀಡಿದವರು ಎಸ್ ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashwani Dharwad. Anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ಎಚ್ಎಸ್ ಕೃಷ್ಣಮೂರ್ತಿಯವರಿಂದ. ಮೊದಲಿಗೆ ಶರಣು ಸಿದ್ಧಿವಿನಾಯಕ, ಪುರಂದರದಾಸರ ದೇವರನಾಮ, ಸೌರಾಷ್ಟ್ರ ರಾಗ ಮಿಶ್ರ ಚಾಪುತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program we bring you flute recital by S. Supradeep. He is accompanied on the violin by Vidwan Mysuru Ardayakar, on the mridangam H.S. Krishnamurthy. To begin with, Sharanu Siddhi Vinayaka, a devotional song written by Purandradasa, set to Saurashtra Raga, Mishra Chaputala.

ಈ ವಸುಧ ತ್ಯಾಗರಾಜರ ರಚನೆ, ಶಹನರಾಗ ಆದಿತಾಳ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಶಹನರಾಗ ಆದಿತಾಳ ಈ ವಸುಧ.

ಇನ್ನೀಗ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಮರಿವೇರೆ ಲತಾಂಗಿರಾಗ ಖಂಡ ಚಾಪುತಾಳ. ಮರಿವೇರೆ ಸೆಟ್ಟು ಲತಾಂಗಿರಾಗ ಖಂಡ ಚಾಪುತಾಳ, ರಿಟರ್ನ್ ಬೈ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್.

ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ, ವಿದ್ವಾನ್ ಮೈಸೂರು ಆರ್ ದಯಾಕರವರಿಂದ ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ತ್ಯಾಗರಾಜರ ಕೃತಿ ಎವರಿಮಾಟ ಕಾಂಭೋಜಿರಾಗ ಆದಿತಾಳದಲ್ಲಿದೆ. Dear listeners, you are listening to Flute Recital by S. Supradeep. It is accompanied on the violin by Vidwan Mysuru Ardayakar on the Mridangam H.S. Krishnamurthy. Now, continuing the program, let us listen to a composition of Tyagaraja set to Kambojiraga Adithala Evarimata.

ಇದುವರೆಗೂ ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡಿದವರು ಎಚ್ ಎಸ್ ಕೃಷ್ಣಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard flute recital by S. Supradeep. He was accompanied on the violin by Vidwan Mysuru R. Dayakar on the Mridangam H.S. Krishnamurti.